0: ಮರಣಂ
1: ಅಟ್ ದ ಲಾಸ್ಟ್ ಮಿನಿಟ್ ಅಟ್ ದ ಟೈಮ್ ಆಫ್ ಡೆತ್
0: ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢವತೆ
1: ಓ ಫೂಲಿಶ್ ಮ್ಯಾನ್ ಚಾಂಟ್